0: ಕುಡ್ಕ ಮಾಡ ಕುಡೋ ಹೋವೆ ನಾನಕ ಸಿಫ್ತ ವಿಗಾಸ್ ಮಹಲ ದೂಜಾ
1: ನಾಲ್ ಏ ಆಣೆ ದೋಸ್ತಿ ಬುಡ್ಡಾರು ಸುನೇ ಹೋ